ಕಚರೀ ವಿಭುಧೈಷ್ಟ ಸಿದ್ಧಿ ಯೋಗೀಶ್ವರೈಷ್ಟ ತಮಹರ್ಷಿ ಗಣೈ ಕವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಶ್ವೇತಾಯುಗೇಶಿ ರಘುನಂದನ ಪೂಜಿತ ಯದ್ವಾಪರೇಶ ಯಘುನಂದನ ವಂದಿತ ತಾಭ್ಯಾಮನುಗ್ರಹ ಪರೆ ಜಗದಂಬಿಕೇಶ

ಜಾಡಮಾತಿ ಕೃತ ಪಾಲಿನ ದೀಸಿತಿ ಸ್ವಂ ತತ್ಪೂರ್ವ ಪಲ್ಬು ಸುದಿನೇ ಕೃಪಯ ಪ್ರಭೂನ ಯಟ್ಟಾಶಿ ಶಕ್ತಿ ನವ ಕೈಗೆ ನವರಾತ್ರಿ ಕಾಲೇ ಶ್ರೀ ಕೃಷ್ಣ ಮಾರಿ.

ತದ್ಯೋಗ ಸಿದ್ಧಿ ತದನುಗ್ರಹದಾಯಿನಿ ಸೋ ಶ್ರೀಕೃಷ್ಣ ಮಾರಿಗೆ ಜಯ ತವ ಸುಪ್ರಭಾತಂ ಶ್ರೀಕೃಷ್ಣ ಮಾರಿಗಿರಿಜೇ ತವ ಸುಪ್ರಭಾತಂ ಯೇವಾ ಪಠಂತಿ ಮನುಜಾ ಸಹಿ ಭಕ್ತಿಯುಕ್ತಾಃ ಶೃಣ್ವಂತಿ ವಾ ಯದಿ ಮುದಾ ಸತತಂ.

ಸುಖಿ ಮುಖೈಗಿ ಸರ್ಪರಾಜೈಗಿ ಸುಸೇವಿತೆ ಬಲ್ಮೀಕ ನಿಲಯ ಕೃಷ್ಣ ಸರ್ಪರೂಪೆ ಸುಮಂಗಳವು ಯಾಕರಾಕಾಶ ವಿಪ್ರಾಕ್ಷ ಕಾಮ ಮೀನಾಯ ಸಾಕ್ಷಿಣಿ ಸಪ್ತ ಯಾಕ ನಿಷ್ಠಾಯೈ ಕೃಷ್ಣ ಮಾಜಿ ಸುಮಂಗಳ.